ಸ್ತನೆ ಎಂತಂಗ್ನ ಎಂಬುದು ಖನ್ ಯಂತಿ ಪ್ರೊಪ ಆಲ್ ಇಂಡಿಯಾ ರೇಡಿಯೋ ಕರ್ಗಿಲ್. ಮೀಡಿಯಂ ವೇವ್ ದೋನ ಎಫ್ ಎಮ್ ಕೆದಿಯು ಆಕಾಶವಾಣಿ ಕರ್ಗಿಲ್ ಇಂದು ವಾಸ್ಪತು ಸತ್ತುರ್ದುನ್ ಸೋಸು ಕಸತ ಅಚಿನ ಮೋನಿಫಿಯಾ ಪ್ರೋಗ್ರಾಮ್ ಪ್ರಚುಗತ್ ಮಜತ್ ಪ್ರೋಗ್ರಾಮ್ ಪ್ರಚುಖನ್ ಪೇನರ್ ಚೋನರ್ ಯೆಸ್